0: abusua ye ntie asem wi si
1: ase wi ase te bi ka kire no pa ase wi ase wasem wa udi si eno wa ho den odu asem si a eno na ye wa ho den enye nkomo nyina na ye di e bi pe nyina na wose ye ken asem kire no enye be dia na wose ye gina e kire nya ye wasem wa udi si eno wa ho den odu asem si a eno na ye wa ho den enye nkomo nyina na ye di e bi pe nyina na wose ye ken asem kire no enye be dia na wose ye gina e kire nya ye